ಓದುವು ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಎಸ್ ನೋ ಮಚ್ಚಾಕಿ ಗಿಟ್ಟು ಪಿಟ್ಟು ಕಾಶೋದುವು ಹುಡಾ ಹಿಲೆ ಬಾಹ ದೇಖುಕು ಬೆಹೆಸ್ತದೆ ಕಾವು ಜೋರಿಕಿ ನೋ ನೋ ನೋ ಮಿಲಾಡ್ ಬೇಕು ಸೂರ್ ಛೋಡ್ ದು ಬೆಹೆಸ್ತದೆ ಕಾವು ಜೋರಿಕಿ ಕಹೆ ಕ ಜಜ್ ಆರ್ಡರ್ ಸುನೋ ಆರ್ಡರ್ ಆರ್ಡರ್